ಚಂದ್ರಾಪನೇಕ ತಹತ್ ಶಂಭರ್ ಪೂರ್ಣಾಂಕ ಪಾಸದ ಶೋಷ್ಮಿಗಾಡಿಸುವರು. ಪ್ರತ್ಯೇಕ ನಿವೇದನ ಕವಿತ ಹೋತ್ ಬೇಪತ್ತಾ ಮಹಿಳೆಯಚ್ಚಾ ಶೋಧ ಘೇಣ್ಯಾಸಂದರ್ಭಾತಲ ಹೇ ಏಕ ನಿವೇದನ ಆಹೆ. ತಿಚ್ಚ ನಾವ ಹೇ ಪ್ರಿಯಂಕಾ ರವೀಂದ್ರ ಪಾಠಕ್. ವಯ 30 ವರ್ಷ. ಖಾಸಗಿ ನೌಕರಿ. ರಾಹಣಾರ ಚಾಕಣ ಪುಣೆ. ಖಾಸಗಿ ಕಂಪನಿತ್. ಪುಣ್ಯಾಚಾ ನಂಬರ್ ಆಹೆ 7058034427. ವರ್ಣ ಆಹೆ ಶರೀರನಿ ಬಾಂಧವ ಮಧ್ಯಮ ಆಹೆ. ಉಂಚಿ ಅಂದಾಜೆ 5'4" ಆಹೆ. ರಂಗ ಗೋಳಾ. ಕೇಸ ಕಾಳೆ ಆಣಿ ಸೋನೆರಿ. ಡೋಳೆ ಕಾಳೆ ಮಧ್ಯಮ. ನಾಕ್ಸರ ಆಹೆ. ಚೆಹರಾ ಲಂಬಟ. ಭಾಷಾ ತಿಲಾ ಮರಾಠಿ ಬೋಲ್ತಾ ಇದೆ. ಅಂಗಾತ ಮೋರ್ ಪಂಕಿ ರಂಗಾಚ ಟಾಪ್ ಆಣಿ ಕಾಯಾ ರಂಗಾಚಿ ಲೆಗಿನ್ಸ್ ಪರಿಧಾನ ಕೇಲಿಲಿ ಆಹೆ. ತಸಂಚ ತಿಚ್ಚ ಡಾವ್ಯಾ ಹಾತಾವರ್ ಶಾರ್ಟ್ ಟೇಪ್ ಟ್ಯಾಟೂ ಗೊಂದಲೇಲ ಆಹೆ. ಸದರ ವ್ಯಕ್ತಿ ಜರ್ ಕುಣಾಲಾ ಆಡಳತ ಅಸೇಲ್ ತರ್ ಕೃಪಯಾ ಪೊಲೀಸ್ ನಿರೀಕ್ಷಕ ಪಶ್ಚಿಮ ದೇವಪುರ ಪೊಲೀಸ್ ಠಾಣೆ ಯಾಂಚಾಶಿ ಸಂಪರ್ಕ ಸಾಧಾಯಚಾ ಆಹೆ. ಧುಳೆ ಕೇಂದ್ರಾಪನೆ ತಹತ್ 100.5 ಮೆಗಾಹರ್ಟ್ಸ್ ವರ್ಗ.

0: ನಿಧನಿಪ ಮಪ ಗಮ ನಿಧನಿಪ ಗಮ ರೇ ಸಾಧರೆ ಸತ ರೇ ಸತ ಗಗ ಗಮ ರೇ ರೇ ಸತ
1: ನಿಧನಿಪ ಮಪ ಗಮ
0: ನಿಧನಿಪ ಮಪ ಗಮ
1: ನಿಧನಿಪ ಮಪ ಗಮ
0: ಬಸ್ಕೋಡಿ ಗಾಮ ಉಸ್ರು ಸಮೆ ಗಾಮ ತಾತಿನ್ ತಿನ್ನ ತಾತಿನ್ ತಿನ್ನ ತರ್ಕರೆ ತಿನ್ನ ತರ್ಕರೆ ತಿನ್ನ
1: ತಾತಿನ್ ತಿನ್ನ